baasankoor uday gubadabale ho adiden udhayib gale gaanayadna unu tak umbaru suur gaalnaygod sabbootib dife tak aya isine'en u tak ayaab udarib sebaad atogdata abriig udaribihi isniyob uraawiydakiyayt yaananaay unu tak niishgod unu tak faayseetit malaniidif eedn idinob idiyob uraawiyuda uraawiyakayt yaalake fogti bari atusabbutoonaatib yambehaayini miinan ane oomin umbaadkoyu alake fogti baridek yaunani tikatiinaatika unu tak waajha tirtit mala giigi andeed beeni ush giigiya undabaru oo tak daytukuyayt ishaagud aan malaab miimash daa idiit miimashib daai tukku itaakukoyd umiimashib idiit umiimash daa ebis idiit teesibahuwa abariikwa yakisiyayt bakiyakiya yakiyanoob unuudhay gudabhale hadiideenako udariib ihi bhar deenu bhariib tak giiganhog giiganhog giiganhog idi'en enoob oo tak ibayt marii dhaabiyayt hoy fariyaa idiyob uu tak malagtaayib akoy abikayt baro bhariib ishgudhayt ifirayt barraab daasiya eed undaab ifirayt barraab daayayt yak idiyob tawaali habayaateeda ifdag iya eedna tugisaatu baktehayb hiisane yakiyayt tisiba arwideena abriig afyakeena igeesubaa giigay haynaay akrafeenen haynaabaa indiyet tu duniyaatu tu duniyaatiyo akrafeena aakharaad tayaatu toonaati tay atoonaati baadiif baabaay o duniyaatiyo akrafeyt tuubanek yaaba hamidooka idi een habayaad geedini tabayaata iimaan ibariib oo tak u iimaano eeshuin iimaan baabariib iyo tak u iimaan hoo ideena tutu duniyaatiwa umbatiyo awreeneetiib hadiidiini gaana inde umiimashit taabiwa ishuukee taraara tuuyad ugniib tiinda faayde kame lootiyaanin tutuuyad ugniib tihaytak faayde kame lootiya inde dabay teefe toona ekteenob tudaay sakiini tooshbo sakiini allaho ihaynaka sakiini allahoibihaayenaka baktare danni daase danne inde weenaatiib tudhimiyaytii biibeersayneeb ookaay biinagiilneeb shibbaano karaaydeela aad muurtundiwaatoog inde toonaatiib umiimashiib hadiidiini shibbaano karaaydeela indiyeed umbaru umiimasho aad muurtundiwaatoog indiyeed tuuna lahit lahit betkaayt kassaan oolhadwa umiimashuwa umba tooniibaniyadeed diwaato ako daayiina daybalami tamnayd tuuna arriwoon inde wee tuu tu duniyaatiib hadiidiini ako tu duniya tu hawaale diimaab tulakaaka batook aamaniin hiinaak kite ijaahelaayen ton tu teemsiwneetu toonaatiib tutu duniya misho hawalt nisrikaayeet tunuun biddhigilna hoy hayaayninayadeet kitte ako uudhay tutuuna umbato tutu duniyaatiib hisaaboo diitiit balamiitameenet tuuna wa balamiit yoomalgaamayda yakseenet tuuna arriiw indi weenaatiib tu duniya talakkoori tulaamaadiyatte ani tikku amiisaharwee tikta tugaaratiitu toonaatiib utemsiwneebu ani tikku amiisaharwee tikta tugaaratiitu indiyet tundiwambatu on uutak ogarooyoon maalwa mallagaawwa reewwa nisrikaawwa rashadwa natka daasidaayib atkuak guda gersha amru aayiiman tindiyobeen odor gaal doortuuin eetiitog layt weerm hinallawtini ako hisaabog danniyet tuuna arriwoogin weenaatiib enisrikaayet liiliiwa teefo ooyereb gabaatwa duniyaad amramaad tiifiyan giigti mityaab meriitiidin toon tu hadiidiyetaadnib tu teemsiwneetu nisrikaayet liiliiwa teefo ooreu gabaatwa indiyeb umhinaan enisrikaab enisrikaawa oomaalwa oonfa'awa naaatka marriyob kastoo oombato tu timiriyet layt layt bitkaay daase diitiit ushigiigit indiyet tuuna kana indi weenaatiib ayaaytakii tabruwaawa meela biisannadayneeb haa iinoog digaab eebaal yaksoog indiyetain umbato teemsiwneeg ayaaydhayug baruk latniyayt dhibtiniyoob dog dhadhaaben too haa eebiinoog been too haa eebiinoog too iskatimnoog been too iskatimnoog kasto tutuuna umbarook shuuksaawok miyaadiib bakwa bakwa dhaabeen baabukuwa kassaa dhaabe oon tuuyad eetniyo bhaliib kitbaro ako habiraayewa weenaatiiwa tuyintuuk kagiigtan weenaatiib teebri tifood anuwa allaab aamanaatiidneeg tuuna tuunan daliilin oon allaa aamanaatindiyeeg umbaru gudaana tehe taabri teefu baabariituwa tindiwa tidaayiloawwa iirba ihayaayaawwa oodha ikinaawwa
ಎಂಬರೆ ಕಸ್ಸೇ ಶಂಬಿವೇಕ ಒಂಬರು ಉಕ್ವಾಸನ ಆಯ್ತ್ ಹಾಯ್ ಅ ಕಸ್ತೋ ಹೊಯ್ರಿತ್ನಿ ಹತಾಯ್ತ ಫೇಬ್ ಓ ಸೂಗುವ ಏನಿ ಓಬು ಯಮಾನೆ ವಕ್ತಾಯವ ನೋಕ್ನ ನಾತ್ವಾದೈ ಬಹಿವೆನ್ ತೋಂತು ತೇಮ್ ಸಿವನೇ ತು ಓ ನೂತಕ್ ತುಂಬತಿಯೋ ಎನೆ ವಕ್ತಾಯ ಇಮಿಶೂಬ್ ದಾಸ ಅದಿಯಾಬ್ ಇಕ್ತಿಯೇಬ್ ಇದಾಸನ್ ಅದಿಯೇಬ್ ಬಲಿಂಬರೆ ವಾವನಿ ಸೂರ್ಯ ಅಬ್ಬಾ ಕಾಯ ಭುಯ್ಯ ಕಬ್ಬಾ ಕಾಯ ಬಿಂಬರೆ ವಾವನೆಂದ್ ವೇ ನಾತೀಬ್ ಬಡ್ಡ ಇರಿ ಶಾಲವ್ವ ಹುರುಜ ಇಕೆ ರವಾನೀಬ್ ಹಾಯ್ ನಾಯಿ ಅರವಾಕೆಯಾನ್ ಆಂದ ಇಲಾ ಶಶೋಯಿನಿಂದ್ ತೋಂತು ತೇಮ್ ಸಿವನೇ ತು ತೋ ನಾತೀಬ್ ಬಡ್ಡ ಇರಿ ಶಾಲವ್ವ ಹುರುಜ ಇಕೆ ರವಾನೀಬ್ ಅನ್ ಆಂದ ಉನ್ನೇತ್ ಇದ್ ಅರಿ ಅರಿಕ್ ಅರಿಕ್ ಈದ್ ಗರೋಯೋ ನಾಥೀಸೀನ್ ಬಡ್ಡಾಬ್ ಕೆ ರವಾನಿ ವಿದಿನ ಬಡ್ಡಾಬ್ ಹುರ್ಜಾಬ್ ರೀಶಾಲಿ ವಿದಿ ಬಡ್ಡಾಬ್ ರೀಶಾಲೆ ವಿದಿನ ಹುರ್ಜಾಬ್ ಕೆ ರವಾನಿ ವಿದಿನ ಉನ್ನೇತ್ ಉಗರೋಯೋ ನಾ ಥೀಸಿಂದ ಅಕರಂದ ಉಗರೋಯೋ ನಾ ಥೀಸೀನ್ ದಗ್ವಗುದ ಉಗರೋಯೋ ನಾ ಥೀಸೀನ್ ಫಿರ್ಸಂದ ಉಗರೋಯೋ ನಾ ಥೀಸೀನ್ ಒತ್ತೋನ ಕಸ್ಸೇ ಉನೋಧೈ ತೂಯತ್ ಅಪ್ಕಾ ತೂ ತೂಯತ್ ಮಲ್ಲ ತೆಹೇರಿವ್ ತೂಯತ್ ಹರಿಯೋ ಬೋತಕ್ ಮರ್ರೆ ಅಕೋ ಬೆತ್ತು ನಾ ತೀದಾಯ್ ಓನ್ ಊಧೈ ಓನ್ ಉದಮಾನ್ ಒರ್ ಹಿನಯ ನಾಯ್ ಒತ್ತು ನಾತು ಇದೇವ್ನೆತ್ತೋ ನಾತು ಹಲಾಲೋ ಇರಶಿದ್ನೆತ್ತೋ ನಾತು ಹರಾಮಿ ಇಸೇಗ್ನೆತ್ತೋ ನಾತು ತುಬಡಾವ್ ಧಯೂನ್ ಶಾಲಾ ಉರೆವ್ ಅಲಾವ ದಾಯಬ್ ದಾನೈ ಔರೆವ್ ಅಲಾವ ತು ನೆಹರು ನಿಮೇರ್ ಹೆನೆನ್ ತೋನ ಥೋ ಹದಿದ್ ನನೆತ್ತು ತೀಮ್ ಸೌನೇಥು ವಾಸಂಕೋ ಓರೀತ್ ಹಬಯ ಗಲೆ ನಾಥೆ ಭದಿದ್ನ ಇತೀಮ್ ಸೌನೇ ಬಾ ಓನ್ ಊಧೈ ಯುತ್ತು ದುನಿಯ ಹಶಾಯ್ ದಾರು ಗೀಗ ದಾರು ಸಾಬೋ ಕೊಯ್ದ ಈನಾ ಓನ್ ಊಧೈ ಲಾಖರಾತ್ಯು ದಶಗಾಮೇನೆ ತೋನಾತು ಒಗರೋಯೋಕ್ನ ಲಹಿತ್ ಲಹಿತ್ ವಿತ್ಕಾಯ ನಾಯತೆ ದಾಯ್ ನಾ ದಾಯಿ ನ ಡಾಯಗ್ನ ರಾಜ್ಯ ಸಮರ್ ಅರೆ ದುಷ್ಬೋನಾಯ್ ಸಲಾಮೀನೋಕ್ನ.